0: ಪರದೆಯು ಮುಳುಗಲ ಬರದೊರೆ ಚಿದರಿಯ ಪರವಗಳ
1: ಕಿದ ಚಿತ್ತಂ ಕಾತ್ತೆ ಕೋದಿ ಚಿಪ್ಪುಂ ಕಾತ್ತೆ.